wosanyarwa bebre wosumi ade nyina ye nyan kopo wosudi ye asefo sura naba etu wo shepa ya wo befa so ayo

0: na nemu no ka wonsem nyina hwe
1: onipa hunu sɛ
0: wo hia nam yɛn nyɔ wo hia ne nam yɛn nyɔ wo hia nam yɛn nyɔ wo hia nam yɛn nyɔ wo hia nam yɛn nyɔ wo hia nam yɛn nyɔ wo hia nam yɛn nyɔ me kai bere bi ye ko baby na ye ko didi ye na ye se ye to drink alom na drink no e ye say ye se 50 Ghana cedis ana me ko ka se baby the same drink no ma me no wa ye nche ho no oto no 12 Ghana cedis.